0: ಹೈಸ್ನಾಮ್ ಕನ್ಹಾಯ್ಲಾಲ್ ಗೆ ಲಿಸಿಲ್ ಮಗಚಮಾಪನ್ ಹುಂಬುರಾನಿ ಥೋಯ್ಗೆ ತನ್ನಲಾಯ್ಗೆ ಮಮಾಂಗ್ದಗೆ ಮಣಿಪುರಿ ಥಿಯೇಟರ್ದ ಎಕ್ಸ್ಪೆರಿಮೆಂಟಲ್ ಥಿಯೇಟರ್ಗೆ ಖೋಂಗ್ಸತಿ ಹೋಗ್ರವನೆ ಹಾರಿಬ ಪರ್ಫಾರ್ಮೆನ್ಸ್ ಸಿಂಗ್ ಅದು ಸವೋಂಗ್ ಮವೋಂಗ್ ಮತಾಂಗ್ ಖರದ ಚಾಂಗಿಯಂಗ್ ತೌಬ ಸೆಮಿ ಎಕ್ಸ್ಪೆರಿಮೆಂಟಲ್ ಪರ್ಫಾರ್ಮೆನ್ಸ್ ಗೆ ಮಸಕ್ ಕಯಾನ ನಮ್ನ ಲೈಬ ಮಮಿ ತಾಕಿ ಮಸಿದ ಒಜಾ ಕನ್ಹಾಯ್ಲಾಲ್ ಗೆ ತನ್ನಲಾಯ್ಗ ಖೆಂದರಕ್ಲಿಬ ಅಸಿ ಸಮ್ನ ಟೋಟಲ್ ಥಿಯೇಟಿಕಲ್ ಎಕ್ಸ್ಪೆರಿಮೆಂಟ್ ಅಸೋಮ್ದನೆ ಅದುಗಾ ತನ್ನಲಾಯ್ದ ಪುಲಪ್ ಪುಚ್ಚಿಲ್ಲಕ್ಪ ಎಕ್ಸ್ಪೆರಿಮೆಂಟೇಷನ್ ಅಬಗಿ ಮಸಕ್ ಅಸಿದಿ ಪರ್ಫಾರ್ಮೆನ್ಸ್ ಅಮದ ಚಂಗ್ಲಿಬ ಮಚಾಕ್ ಖುದಿಂಗ್ಮಗ್ನೆ ಸಮ್ನ ಲೀಲಾ ಮಸೇಮ್ದ ದಮತಜಿದ ಸಾಥೆಕ್ದ ಲೇಂಗ್ ಓಟ್ಪದ ಪಂಪಾಕಿ ಸನರೋಲ್ಗಿ ಪೊಲಂ ಕಯ ಲಾಂಗ್ಬದ ಸನಫಂ ಥಿಯೇಟಿಕಲ್ ಸ್ಪೇಸ್ ಸೌಂಡ್ ಮ್ಯೂಸಿಕ್ ಫೋಕ್ ಲೋರ್ಗಿ ಮನುಂದ ಚಂಗ್ದುನ ಅನೌಬ ವಹೈ ಸೇಮ್ಬದ ರೀ ಇಂಟರ್ಪ್ರಿಟೇಷನ್ ಆಫ್ ಫೋಕ್ ಲೋರ್ದ ಕನ್ಹಾಯ್ಲಾನ ಥಿಯೇಟರ್ ಪರ್ಫಾರ್ಮೆನ್ಸ್ ಅಮ ಸೇಮ್ಬದ ಹೆಕ್ ಚಂಗ್ಲಕ್ಲಿಬ ಮೆಜರ್ ಕಂಪೋನೆಂಟ್ ಮಯಾಮ್ ಅಸೆ ಅಮತ ಚಿತ್ತದನ ಪುಲಪ್ ಪುನ್ಸಿಂದುನ ಆರ್ಟಿಸ್ಟಿಕ್ ಎಕ್ಸ್ಪೆರಿಮೆಂಟ್ ಅಮ ತೌರೊಕ್ಪ ಅಸಿದನೆ
1: ಮರಮ್ ಅದುನ ಹೈಸ್ನಾಮ್ ಕನ್ಹಾಯ್ಲಾಲ್ ಗಿ ಥಿಯೇಟರ್ ಗಿ ಖೋಂಗ್ಚತ್ತ ಲ್ಯಾಂಡ್ಮಾರ್ಕ್ ಪ್ರೊಡಕ್ಷನ್ ಓಯ್ಖ್ರಬ ತಮ್ನ ಲಾಯ್ದ ಖರ ಅಹೆನ್ಬ ಮನುಂಗ್ ಫಾವ್ನ ಯೇಂಗ್ದುನ ನೈನಬ ತಂಗಾಯ್ ಫದಿ ಹಾಯ್ನ ಖಲ್ಲಿ ತಮ್ನ ಲಾಯ್ಗಿ ವಾರಿದಿ ಪುಂಗಾ ವಾರಿಗಿ ಚಂದ್ರ ಕಂಗ್ನಾಲ್ ಗಿ ಸನಾ ಖುದುಬ್ ಯಾಯೋಯ್ಬ ಫಂಗ್ಬದಗಿ ಅಹಿಂಗ್ ಅಮದ ಮಪಾಲ್ ನಾಯ್ದನ ನುಂಗಾಯ್ಖಿಬ ಮೆಜಿಕ್ ಕುಮ್ಲಬ ವಾರಿ ನತ್ತಿ ತಮ್ನ ಲಾಯ್ಗಿ ಚಂದ್ರ ಕಂಗ್ನಾಲ್ದಿ ಮಮಾ ಲುಖ್ರಾಬಿನ ಯೋಗ್ಜಬ ಯಾಮ್ನ ಹಾಯ್ಬ ಇನ್ಬ ಹೊತ್ನಬ ಯಾಮ್ನ ಕನ್ಬ ಲುಖ್ರಾಬಿ ಮಚಾ ಅಮನಿ ತುಂಗಿ ಥಾಜಬ ಯಾಮ್ನ ಲೈಬ ಮಾಬು ತಂಬಿಬ ಓಜಾಸಿಂಗ್ನಸು ಯಾಮ್ನ ಲೂನ ತೌಬ ಅದುಗುಂಬ ಮಹೈರೋಯ್ ಅಮನಿ ಅದುಬು ದ್ರಮಾಗಿ ಖೋಂಗ್ಚತ್ ಪರಿಂಗ್ನ ಹೌರಕ್ಪದಗಿ ಹೌನ ಹುನಾಯ್ ಅಸಿಗಿ ಚೈಫು ಚೈಥೆಂಗ್ ಮಖಲ್ ಕಯ ಸೋಷಿಯಲ್ ಫೋರ್ಸ್ ಅಮನ ಮಾಗಿ ಪುನ್ಸಿಬು ಅಸುಮ್ ಲಾಕ್ಥುಬ ಹೌರಕಿ
0: ಕೈರಾಕ್ಪಿ ಅಮಸುಂ ಗಂಗ್ಬಿ ತುನ್ ಮಮಾ ಮಚಾನ ಚಂದ್ರ ಕಂಗ್ನಾಲ್ಗಿ ಪುನ್ಸಿ ಖೋಂಗ್ಚತ್ತ ಖ್ವಾಯ್ದಿಗೆ ಅಹಾನ್ಬ ಯಖಾಯ್ ಥಿಂಗಾಯ್ಬಗೆ ಥಬಕ್ ಹೌರಕಿ ಮಮಾ ಮಚ್ಚಾಗಿ ಖುಜಿಲ್ ಥೌರಾಂಗ್ ಮಯಾಮ್ ಅಮದಗಿ ಮಖಲ್ ಕಯಾಮಗಿ ಥೌಂಗ್ ಕಯ ಮಖ ಅಸುಮ್ ಅಸುಮ್ ಸಥರಿ ತಮ್ಲಲಾಯ್ ಅಹುಮ್ ಯಾಕ್ಷಿಲೈ ಚಂದ್ರ ಕಂಗ್ನಾಲ್ ಖಾಂಗ್ ಮಂಗಮ್ದ್ರಬ ಹ್ಯುಮಿಲಿಯೇಷನ್ ಮಯಾಮ್ ಅಮನ ಪುನ್ಸಿದೋ ಲಂಗ್ವೇಜ್ ಚನ್ಸಗ್ಲಗೆ
2: ಮತ್ತುಗೆ ವಾದ ಐಗೊಂದ ಹಾಗದವನ್ನ ತಮ್ಮಲ ಮರಂದಿ ಐ ನಮ್ಮೊಂದ ಲಾಂಕಿದೆ ನಮ್ಮಂತ ಲಾಲು ಕಂಕಿವ ಮೀಗೆ ಚಿಂತೋ ಕುದಿ ಹೊನ್ನಂತಿ ಹಿಂಗಿವ ಸಿಗು ನೀವು ಅಣ್ಣನ ಸಿಂಗಿದ ಮತ್ತರೋ

0: ಲೈರಂಬೈ ಆಯ್ ಸಾಹೇಬ್ ಅದು ಉಕರಂ ತೌಣಿಯ ಇದು ಹಿಂಗಂದದನ ಲೈರದನ
1: ಚೀಫ್ ಕಮಿಷನರ್ ಯುವರಾಜ್ ಉನವ ಗಾಮ್ದ್ರೆ ಹ್ಯಾನ್ಸ್ ಐ ವು ಥಾರೆ ಕಮಿಷನರ್ ಸಾಹೇಬ್ ಇಂಫಾಲ್ ಗೆ ಹೆಂಗ್ ಸ್ಟಾರ್ ಟೋಗೇನಿ
0: ಯಾಮ್ನ ಫರೇನೆ ಅಜನ್ ಸಾಹೇಬ್ ಐಗದಿ ಕಮಿಷನರ್ ಸಾಹೇಬ್ ಕ ಉನಬ ಫಂಗ್ದ್ರಬನಿ ನಾ ಅಜೇನ್ ಸಾಹೇಬ್ ನಾ ಐಗಿ ಇಹುಚ್ಚಿನ ಬೀರದನ ಸಲಾಮ್ ತೌಜರಿ ಆಯ್ನ ಕರತಂಬಿಯು
1: ವೆಲ್ ಯುವರಾಜ್ ಸಾಹೇಬ್ India government ki memorandum ama ai pure yam song le samna sustain yuvra sahab
0: hayutashi
1: yuvra sahab ki against application number maharaj sur chandra na governor general the file chori revel chori throne mule yam moon khale governor general in council orders he passed away. The throne of Manipur, Maharaj Kulasandra Fangani and Yuvra Sahab bidest the exile togani means Manipuri Wangmada Satkani. Yam Lali, Governor General Lepley, however, namely exile togani, Maharaj Kulasandra Sire, Manipur Yam Tun Lakpa Yagani, even throne power figani. In the meantime, Yuvra Sahab, India government mean got togani, lamsat fazre, yam tun Manipur yak lak for yagani.
0: Madura Bharat Sarkar ki hukum.
1: Yes, your royal highness.
0: Ajan Sahab, Manipur si Bharat Sarkar ki makhad laibra.
1: No, Manipur is an independent state. Kanagis makhad laitre.
0: Aduti Bharat Sarkar na taurupo hukum madu ay na impam thokprane Sahab. Aduka. ಮಸಿ ಮಸಿ ಕಲ್ಲು ಕರಿಗುಂಬ ಮನಿ ಮಖಾ ತಂಬ ಕನಾಗಿಸು ಮಖಾ ಪೊಂದ ಬಲೈಬ ಆಮಗೆ ಮನುಂಗದ ಖನ್ನ ಚೈನರಗ ಅತೋಪ ಲೈಪಾಕಿ ಮೀನ ವಯನ್ ಬಸಿಬು ಕರಮ್ ನೈ ಫಂಥೋಕ್ಪಗೇನೆ
1: ಯುವರ ಸಾಹೋ 1835 ಕಿ ವಾ ಯುವರ ಸಾಹೋ ಖಾಂಗ್
0: ಐ ಖಾಂಗಿ ಅದುಬು ಐನ ಚುಕ್ತಿ ಎದಗಿ ವಾಂಗ್ ಮದ ಲೈಬ ಥಬಕ್ ಅಮತ ತೌಖಿದ್ರಿ ಅದುನ ಭಾರತ ಸರ್ಕಾರ ನ ವಿಚಾರ ತವಯಾವ ಕರಿಗುಂಬ ಇರಾಲಮತ ಲೈತೆ
1: Treaty number 9 item ki war yuvraj meaning lan low
0: arth lan ba lan da ki wa karimata leti ne ajan sahab ai bharo sarkar ki pham da karigam mamata landri thodok hendok na ire pa ijat ki mapham da su ngasi phawat kendra jitna lanja raktri aduna bharo sarkar di tham butham ko ai naran ba thabak tor re hai duna ishor magna pirak pa danda do ai ne kajung su yar hoy ಭಾರತ ಸರ್ಕಾರ ಹುಕುಂ ಇರೇ ಬಾಗ ಜಾತಿ ಐಫನವ ಚೌಕಟ್ನವ ಹೋನವದ ಭಾರತ ಸರ್ಕಾರದ ಕರಿಕಾಯ್ ಓಯ್ಬಯಾಯ್ ಭಾರತ್ ಕಿ ಮನುಂಗ್ದ ಕನಾಗುಮ ಜಾತಿಯ ಮನ ಚೌಖಲ್ಲಗ ಬ್ರಿಟಿಷ್ ಸರ್ಕಾರ ಮದುವು ಖಾಂಗ್ ಮಂಗಮ್ ದೇ ಚೌಖಲ್ಲ ನಿಂದೆ ನತ್ರ ಏಜೆನ್ ಸಾಹೇಬ್
1: ಯುವರಾಜ್ ಸಾಹೇಬ್ ಪ್ಲೀಸ್ ರಿಮೆಂಬರ್ ಸಾರ್ ಚಂದ್ರ ಕೃತಿ ಮಹಾರಾಜ್ ಅಮಸುಂ ಬ್ರಿಟಿಷ್ ಗೌಮೆಂಟ್ ಕಿ ಅನೌಬ ಸುಕ್ತಿ
0: ಕರಿಗುಂ ವೈರೇ ಬಾಗಿ ಜಾತಿಗೆ ಖೊಂಚತ್ತ ಕಾಯ್ಗದ ಬಲೈರಬದಿ ಚುಕ್ತಿ ಎದಗಿ ವಾಂಗದ ಲೈಬ ಥಬಕ ಯಾತ ಕೇಂದ್ರ ಜನ ಪಂಥೋಳ ಕರಿ ಖಂಗು ಏಜನ್ ಸಾಹೇಬ್
2: ಯುವರಾಜಿ ಅಶಿ ಭಾರತ್ ಪುಂಬಾ ನೋಮ ನೋಮ ಗಿ ಬ್ರಿಟಿಷ್ ಗೌಮೆಂಟ್ ಕಿ ಮಕುಟ್ಟ ಲೈಶಿಲಕ್ಪ ಅಶು ಉಪ ಶಕ್ತಿ ಗ ಅಪಿಕ ಶಕ್ತಿ ಲೈಬ ಮಣಿಪುರ್ ಗ ಜಗರಾತ ಉರೆಬದಿ ಲೈಪಾ ಕಿ ಪ್ರಜಾ ಗಿ ಮಂಗೋಲ್ ವೈರಕ್ಪ ವಾಗ ನಿ ಜು
3: ಬಡಾ ಶಿಲಾಲ್ ಕುಂದು
2: ಜನರಲ್
3: ನಕೋಯ್ ಖಾಯ್ ಗಿ ಖೊಂಗುಪ್ ಸೇಂಗ್ ನು ಲೈಗದ ಗಿ ಸರುಕ್ ಕುದಿ ಇನಿಂ ಗಿ ಖಾ ತನ್ನ ನೋಮ ತಂ ಹಿಂಗಂ ಮಗ ಸಿ ಹಿ ಬನ ಭತ್ರ
2: ಶಿವಾಗಿ ವಾಲೈತೆ ಜನರಲ್ ಶಿವಾಗಿ ವಾಲೈತೆ ಬಾಸ್ ದೋ ಎಕ್ ಮಾಸ್ ನಜರ್ ಬಂದಿ ಲೈಬ ಯಾಯ ಯುವರಾಜ್ ಲಂಚ ಥರಕ್ ಮೇದಿ ಅಮ ಮಣಿಪುರ ತ ಹಲಕನಿ ಸಿಂಗಾಸನ ದ ಗಾದಿ ದ ಫಂಗನಿ ಜನರಲ್ ಸಾಹೇಬ್ ಶಿವಗಿ ವಾಲೈತೆ
1: ಹಾ ನಜರ್ ಬಂದಿ 2 ಆರ್ 3 ಮಂತ್ಸ್ ಓನ್ಲಿ
2: ಸಾಹೇಬ್ ಯುವರಾಜ್ ಯಾ ಮಾ ಕ್ಯಾ ಲೈಬ ಮೀನಿ ಮಹ ಪ್ರಜಾ ಗಿ ದಮ ಖನ್ಬಾ ಜಾತಿ ಗಿ ದಮ ಖನ್ಬಾ ಮೀನಿ ಹಿ ಲವ್ಡ್ ಹಿಸ್ ಕಂಟ್ರಿ ಅಂಡ್ ಹಿಸ್ ಪೀಪಲ್ ವೆರಿ ಮಚ್
1: ಯೆಸ್ ಓ ಥಿಂಕ್ ಓವರ್ ಯುವರಾಜ್ ಸಾಹೇಬ್ Please convey my submission and let me hear a very hopeful answer.
0: Kana bunune hairi budu sahab.
1: Ah si.
0: Ai gi di hai ga da ba hai khre. Aduga taw sahab. Ai thawai phaw wa thadok pa gammi. Adubu Manipur ge Yuvraj Kendra jitna hai dok kharwa wa pham hong wati oi thok tabni.
1: This is my third and last request, Yuvraj sahab. It would be very right on both sides to obey the orders of the government of India at any cost, otherwise
0: Aduna Trapati
1: the consequence would

www.gov.in/ Digiloka Results Portal ದ ಎಂಬಯಾಗನಿ. ಕೇಂದ್ರಗೆ ಸಿವಿಲ್ ಏವಿಯೇಷನ್ ಮಂತ್ರಿ ರಾಮ್ ಮೋಹನ್ ನಾಯ್ದು ನಂಗಸಿ ನ್ಯೂ ದೆಹಲಿಗೆ ಸಫ್ದರ್ಜಂಗ್ ಏರ್ಪೋರ್ಟ್ ಏರಿಯಾದ ಹರ್ ಘರ್ ತಿರಂಗಾ ಕ್ಯಾಂಪೇನ್ಗೆ ಮುಖದ ತಿರಂಗಾ ಯಾತ್ರಾ ಹೌದೋಕ್ರೆ. ಪಾಮಿಸಿಂಗ ಉನ್ನಬದ ಮಾಂಗ್ನ ಥೌರಮ್ ಅದುದ ಮ್ಯಾಮ್ ಹುಮ್ನ ಸರು ಯಾರಪಗಿದಮಕ್ ನುಂಗಾಯ್ಬ ಫೊಂಗ್ದೋಕಿ. ಮಾಂಗ್ನ ಹಾಯ್ ಜಾತಿ ಕಾಂಗ್ರೂಪ್ ಅಮಸುಂಗ್ ಥಾ ಖುದಮಕಿ ಮ್ಯೂಯಿಸಿಂಗ್ನ ಸರು ಯಾದುನ ಜಾತಿಗಿ ಮಚು ಅಹುಂಗಿ ಫಿರಾಲ್ಬು ಇಕಾಯ್ ಖುಮ್ನ ಉತ್ಪ ಅಶಿನ ಅಮತ ಓಯ್ಬ ಅಮಸುಂಗ್ ಮರೆಬಾಗ್ ನಿಂಗ್ಬಗಿ ಅಚೇತ್ಪ ವಾಖಲೋನ್ ಅದು ಉತ್ಲೆ. ಜರ್ಖಂಡ್ನ 13 ಸೂಬ ಜರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ಪರೀಕ್ಷಾದ ಅಸೋಯ್ಬ ಅರಾನ್ಬ ಕ್ಯಾ ತೌಕಿಬಿಗೆ ಮಾಯೋಕ್ತ ಕ್ಯಾಂಡಿಡೇಟ್ಸಿಂಗ್ನ ವಕತ್ ಖೊಂಗ್ಜಂಗ್ ಜಂಗ್ಸಿನ್ಬ ಲೇಪ್ತ್ರಿ. ಪರೀಕ್ಷಾಗೆ ಥಬಕ್ ಥರೊಮ್ದ ಅಮಕ್ಪ ಲೆಹೆಂದಬ ಅಮಸುಂಗ್ ಮೈರೋಯಿಸಿಂಗಿ ಮಥಕ್ತ ಲಾಠಿ ಚಾರ್ಜ್ ತೌಕಿಬಿಗೆ ವಾಫಂ ರಾಂಚಿಗೆ ಲಂಬಿಸಿಂಗ್ದ ಚಲಂಬದಿಗೆ ಹೌಜಿಕ್ತಿ ದೆಹಲಿಗೆ ಪಾರ್ಲಿಯಮೆಂಟ್ ಕಾಂಪ್ಲೆಕ್ಸ್ ಯೋರಕ್ಲೆ. ಪರೀಕ್ಷಾ ಅದುದ ಅಸೋಯ್ಬ ಲೈಕಿಬಸಿಂಗ್ ಮಿಸಂಗ್ ಮಿಖೈ ನಾಯ್ದಬ ಮವಂಗ್ದ ಥಿಜಿನ್ನಬ ಅಮಸುಂಗ್ ಮರಲೈಬಸಿಂಗಿ ಮಥಕ್ತ ಅಕನ್ಬ ಚೈರಾಕ್ ಪೀನಬ ದಾಬಿ ತೌರದುನ ಕೆನಿದೇಸಿಂಗ್ನ ಮಕ್ಕಿ ಖೊಂಗ್ಜಂಗ್ ಮಖಾ ತಾನ ಸಂಗ್ಸಿಲ್ಲಿ. ತ್ರಿಪುರಾದಂಗನ ರಾಜ್ಯಗೆ ಸೈನ್ಸ್ ಅಮಸುಂಗ್ ಟೆಕ್ನಾಲಜಿ ಮಂತ್ರಿ ಅನಿಮೇಶ್ ದೇವ್ ಬರ್ಮನ ಅನೌಬ ದಿ ಎನ್ ಎ ಕ್ಲಬ್ ಯಾಂಖೈ ಪ್ರಜ್ಞಾ ಭವನ್ದ ಹಂಗ್ದೋಕ್ರೆ. ಮಸಿ ಥಾರಗ ತ್ರಿಪುರಾಗೆ ದಿ ಎನ್ ಎ ಕ್ಲಬ್ ಮಸಿಂಗ್ ಸನಿಗ 93 ಸೂರೆ. ಥರೊಮ್ ಅದುದ ಮಂತ್ರಿನ ಮಹಿರೋಯಿಸಿಂಗ್ದ ಬಯೋಟೆಕ್ನಾಲಜಿ ಪಾಂಬ ಅಮಸುಂಗ್ ಹಿರಮ್ ಅಸಿ ಮಮುತ್ ತಾನ ಖಂಗ್ನಬ ತಗ್ಸಿನ್ಕಿ. ಪ್ರಾಕ್ಟಿಕಲ್ ಸೈನ್ಸ್ ಅಮಸುಂಗ್ ಬಯೋಟೆಕ್ನಾಲಜಿಗೆ ಸಾಂಗ್ಯಂಕಯ ಪಂಗ್ತೋಕ್ನಬ ದಿ ಎನ್ ಎ ಕ್ಲಬ್ ಪ್ರೊಜೆಕ್ಟ್ಗೆ ಮಖಾದ ತ್ರಿಪುರಾ ಬಯೋಟೆಕ್ನಾಲಜಿ ಕೌನ್ಸಿಲ್ನ ಸ್ಕೂಲ್ಸಿಂಗ್ದ ಸೇಲ್ ಅಮಸುಂಗ್ ಟೆಕ್ನಿಕಲ್ಗೆಲ್ ಒಯ್ಬ ಮತ್ಯಂಗ್ ಪೀರಿ. ಹೌಜಿಕ್ ಅರೋಯ್ಬದ ಮರುಒಯ್ಬ ಪಾವು ಅಮುಕ್ ಹನ ಮರೆಬಾಗ್ ನಿಂಗ್ಬ ಅಥೌಬಸಿಗೆ ನುಮಿತಂಗಸಿ ಮಣಿಪುರ್ನ ಲೈಬಾಕೆ ನಿಂಗ್ತ ಮಂಗಾಂಗ್ನಬಗಿದಮಕ್ ಥವಾಯ್ನ ಪೊಂಥಾ ಪೀಕ್ರಬ ಅಥೌಬಸಿಗೆ ಮಫಮ್ದ ಇಕಾಯ್ ಕುಮ್ನಬ ಉತ್ಲಿ. ಮಪುಂಗೊಯ್ಬ ಥೌರಮ್ ರಾಜ್ಯ ಸರ್ಕಾರನ ಸಿಂಧುನ ಇಂಫಾಲ್ಗೆ ಬಿತ್ತಕೇಂದ್ರಜಿತ್ ಪಾಕ್ ತಂಗಸಿ ನುಂಟಿಲ್ ಪಾಂಗ್ತೋಕನಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮುನ ಇಂಗ್ 2024-25 ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಅಮಸುಂಗ್ ಆರ್ಟಿಸ್ಟ್ ಸಾಮಗ 15 ಅವಾರ್ಡ್ಸ್ ಖುಷಿನರಗನಿ. ಸಂಸತ್ಗೆ ನೋಂಜು ಮಿಫಮ್ ಅಸಿ ಲೋಯರಗನಿ ಅಮಸುಂಗ್ ನೋಂಜು ಬೆಂಗಾಲ್ದ ತೃಣಮೂಲ ಸರ್ಕಾರ ಮತ್ತೊಂದ ಪಿರಂಬ ಓಬಿಸಿ ಎ ಅಮಸುಂಗ್ ಓಬಿಸಿ ಬಿ ಸರ್ಟಿಫಿಕೇಟ್ ಚನರರೋಯ್ ಪಾವು ಲೋಯ್ಜರಿ.

0: ꯑꯩꯈꯣꯏꯒꯤ ꯁꯤꯒ ꯆꯥꯟꯅꯅ ꯃꯅꯤꯄꯨꯔꯗ ꯀꯃꯥꯏꯅ ꯇꯧꯔꯛꯀꯦ ꯍꯥꯏꯕꯗ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛ ꯍꯥꯏꯗꯅ ꯑꯣꯜꯂꯛꯑꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯄꯟꯆꯥꯌꯇꯤ ꯔꯥꯖ ꯁꯤꯡꯁꯦ ꯏꯅꯦꯛ ꯇꯧꯈꯤꯕꯅꯦ ꯑꯗꯨꯒ ꯃꯅꯤꯄꯨꯔ ꯄꯟꯆꯥꯌꯇꯤ ꯔꯥꯖ ꯑꯦꯛꯁꯤꯅ 2015 onwards gram panchayat development plan haidana gpdp haidana khoi gi institutional mechanism ma set tauraga haibadi hanagi di panchayat ki plan si sorok ama sem si sanitary latrine ama sa si hoi adu darkar laiba pot ne ba saiba meam do adu hujik ti kamaina tau si ge haibadi people gi involvement je hen henga na ba participatory planning je hen henga na ba structured oi ba maung da khoi gi gram sabha anirak phamba masidai ji da adagi environment creation tauba haibadi mayam praja ching ji da ai gram sabha sumaina pham dauri adagi mayam si thopi ro gram sabha ji da adagi si ai gi public information board ni loi namak akhoi gi transparency ama thammaga matam akaknaba matam ama da mission mode project hai tare english da hairaga na ko akaknaba matam 2 october dagi na january 31st phogi manung ji da plan ama semga da bani hai ba khoi gi mechanism ama semak pa hai tare 2018 onwards si si ne ba akhoi na gram panchayat development plan hai da na formulation na la is ministry of panchayati raj na haudok pa ne ba aduna sina khungangi praja sing ji da hana ದಗಿ ಪಾರ್ಟಿಸಿಪೇಟ್ ತೌರಗ ಲೈ ಲಾಕ್ತಿ ಹೈಬನತೆ ಅದುಬು ಎ ಅಕೋಯ್ ಸಿಗಿ ಸಿದಗಿ 2 ಅಕ್ಟೋಬರ್ ದಗಿನ ಜನವರಿ 31st ಪೋ ಮನುಂಗ್ ಸೇ ಪ್ಲಾನ್ ಸೇಮಿ ಕೋ ಹೈಬ ಪ್ರಜಾ ಸಿಂಚಿದ ಪಾರ್ಟಿಸಿಪೇಷನ್ ಗಿ ಇಥಿಲ್ಲಮ ಪೀಬದು ರೂರಲ್ ಗಿ ಪ್ರಜಾ ಸಿಂಚಿದ ಸಿಸಿನೇಬ ಅಕೋಯ್ ಗಿ ರೂರಲ್ ಪ್ರಜಾ ಸಿಂಗಿ ಫುಲ್ ಇನ್ವಾಲ್ವ್ಮೆಂಟ್ ದ ಪ್ಲಾನ್ ಸೇಮ್ ಬಸೆ ಸಿಸಿಗಿ ಪ್ರೋಸೆಸ್ ಇ 2018 ಆನ್ವರ್ಡ್ಸ್ ದಗಿ ಮಿನಿಸ್ಟ್ರಿ ಆಫ್ ಪಂಚಾಯತಿ ರಾಜ್ನ ಹೌದೋ ರಕ್ಕೇವ ಸಿ ಸಂಲಪ್ಪ ಅಕೋಯ್
1: ಗಿ ಹೈರಿಬ ಅಕೋಯ್ ಗಿ ಗ್ರಾಮ ಪಂಚಾಯತ್ ಡೆವಲಪ್ಮೆಂಟ್ ಪ್ಲಾನ್ ಸೇ 2018 ದಗಿ ಇಹಾನ್ ಬೋಯ್ನ ಹೌದೋಕಿಬನೇಬಕೊ ಮಕಾತಾ ಬೋಯ್ನ ಖಂಗಜನಿಂಗ್ಬಸೆ ಅಕೋಯ್ಗಿ ಪೀಪಲ್ಸ್ ಪ್ಲಾನ್ ಕ್ಯಾಂಪೇನ್ ಹೈಬ್ರಿ ಪಿಪಿಸಿಗಿ ಮತಾಂಗ್ಸೆ ಶಿಗಿ ಮತಾಂಗ್ದಸು ಖಜಕ್ದಂಗ್ ಥಂಬ್ಯ
0: ಫನಿ ಪೀಪಲ್ಸ್ ಪ್ಲಾನ್ ಕ್ಯಾಂಪೇನ್ ಹೈಬಸಿ ಅಕೋಯ್ಗಿ ಭಾರತ ಸರ್ಕಾರ ಮಿನಿಸ್ಟ್ರಿ ಆಫ್ ಪಂಚಾಯತಿ ರಾಜ್ನ 2018 ದಗಿ ಹೌದೋರಕ್ಕಿಬ ಕ್ಯಾಂಪೇನ್ ಅಮನೆ ಕ್ಯಾಂಪೇನ್ ಜಿ ಹೌದೋಕ್ಪಸಿ ಚಹಿ ಖುದಿಂಗಿ 2 ಅಕ್ಟೋಬರ್ದ ಹೌದೋಯೆ ಕೊ 2 ಅಕ್ಟೋಬರ್ದ ಗ್ರಾಮ ಸಭಾ ಅಮ ಫಮ್ಗನಿ ಮೆಂಡೇಟ್ರಿನೆ ಗ್ರಾಮ ಸಭಾ 2 ಅಕ್ಟೋಬರ್ಗಿ ಗ್ರಾಮ ಸಭಾಸಿದಗಿ ಹೌದೋಕ್ಪದುನ 31st ಜನವರಿ ನೆಕ್ಸ್ಟ್ ಇಯರ್ಗಿ ಮಥಂಗಿ ಚಹಿ ಓಲಕ್ಪಗಿ 31st ಜನವರಿದ ಲೊಯ್ಸನ್ಗನಿ ಸಿಗಿ ಕ್ಯಾಂಪೇನ್ ಸಿ 2018 ಆನ್ವರ್ಡ್ಸ್ದಗಿ ಹೌರಕ್ಕಿ ಅದು ಕ್ಯಾಂಪೇನ್ ಜಿಗಿ ಅಕೋಯ್ಗಿ ಔಟ್ಕಮ್ ಜೆ ಕರೀನೋ ಹೈಬದ ಗ್ರಾಮ ಪಂಚಾಯತ್ ಡೆವಲಪ್ಮೆಂಟ್ ಪ್ಲಾನ್ ಸಿ ಸೇಮ್ ಬನೇಬ ಮಮಾಂಗ್ದದಿ ಪ್ಲಾನ್ ನಮ ಸೇಮ್ ಸಿ ಸೇಮಿ ಕೊ ಪ್ಲಾನ್ ಥಗಲೋ ಥಗಲೆ 14 ಫೈನಾನ್ಸ್ ಕಿ ಪ್ಲಾನ್ 13 ಫೈನಾನ್ಸ್ ಕಿ ಪ್ಲಾನ್ ಥಗಲೋ ಸ್ಟೇಟ್ ಫೈನಾನ್ಸ್ ಕಿ ಪ್ಲಾನ್ ಥಗಲೋ ಅದುಗಿ ಮೋತ್ ಅದುಮಾಯ್ನ ಥಗತ್ಪಿರಂಬ ಅದು ಹುಜಿಕ್ಸಿನ ಕ್ಯಾಂಪೇನ್ ಮೋತ್ ಅಮ್ದ ತೌರಗ ಲೈನ್ ಡಿಪಾರ್ಟ್ಮೆಂಟ್ ಮ್ಯಾಮ್ ಸಿ ಇನ್ವಾಲ್ವ್ ತೌರಗ ಮೊಯ್ಗಿ ಸ್ಕೀಮ್ಸ್ ಅದಗಿ ಸ್ಟೇಟ್ ಕಿ ಸ್ಕೀಮ್ಸ್ ಅದಗಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಕೊ ಸಿಗುಂಬ ಸ್ಕೀಮ್ ಮ್ಯಾಮ್ ಸಿ ಲೋಯ್ನಮಕ್ ಇನ್ಕಲ್ಕೇಟ್ ತೌರಗ ಸೇಮ್ಬ ಪ್ಲಾನ್ ಸಿ ಪುಥೋಕ್ನಬಗಿದಮಕ್ತ ಕ್ಯಾಂಪೇನ್ ಮೋತ್ ಅಮ ಚಥರಕ್ಪನೆಬ 2018 onwards ministry of panchayati raj na sibu people's plan campaign haina kau
1: aduga localization of sustainable development goals haibadi lsdg che sigi matang da suka sitang thambe
0: sustainable development goals mayam na adum khangbi duna tabi duna lak abani ko 17 goals le 17 goals of sdg masi akoi gi bharat sarkar su signatory ama oini prithibi gi laibak ಪುನಮಕ್ ಸೈನ್ ತೌಬದ ಭಾರತ ಸರ್ಕಾರ ಜೊ ಸಿಗ್ನೇಟ್ರಿ ಎಮ ಓಯಿರಿಬನೆ 17 ಗೋಲ್ಸ್ ಆಫ್ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಎ ಅದು ಇಂಡಿಯಾಗಿ ಕಾಂಟೆಕ್ಸ್ಟ್ ಲಾಕ್ಪದ ಇಂಡಿಯಾ ಸಿ 68% ರೂರಲ್ ಏರಿಯಾನೆ ಅದು ನಂಗ ಸೈಗಿ ಅಕೋಯ್ಗಿ ಸಸ್ಟೇನೇಬಲ್ ಡೆವಲಪ್ಮೆಂಟ್

0: ꯁꯦꯚꯤꯡꯁ ꯇꯧꯊꯣꯛꯄꯤꯕ ꯀꯣ ꯍꯥꯏꯗꯤ ꯁꯤ ꯑꯦꯛꯖꯥꯝꯄꯜ ꯑꯩꯅ ꯁꯨꯝ ꯀ꯭ꯂꯥꯁꯤꯐꯥꯏ ꯇꯧꯖꯔꯛꯏꯁꯦ ꯑꯗꯨꯗꯒꯤ 10% ꯑꯃꯅ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝꯗ ꯑꯩꯈꯣꯏꯒꯤ ꯁꯦꯚꯤꯡꯁ ꯑꯣꯏꯅ ꯑꯩꯈꯣꯏꯒꯤ ꯁꯦꯝꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯁꯦꯝꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯁꯦꯝꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨꯃꯥꯏꯅ ꯂꯩ ꯁꯤꯒꯨꯝꯕꯁꯤꯗ ꯑꯩꯈꯣꯏꯅ ꯍꯥꯞꯆꯤꯟꯕꯤꯕ ꯑꯗꯨꯒ ꯑꯩꯈꯣꯏꯒꯤ ꯑꯦꯛꯁꯄꯦꯟꯗꯤꯆꯔ ꯑꯣꯏꯅ ꯑꯩꯈꯣꯏꯒꯤ ꯂꯣꯡ ꯇꯥꯝ ꯁꯦꯚꯤꯡꯁ ꯐꯣꯔ ꯁ꯭ꯄꯦꯟꯗꯤꯡ ꯁꯨ
1: ꯐꯖꯅ ꯚꯦꯔꯤꯐꯥꯏ ꯇꯧꯕꯤꯕ ꯐꯖꯅ ꯈꯪꯗꯣꯛꯄꯤꯕ ꯑꯃ ꯗꯔꯀꯥꯔ ꯂꯩ, ꯃꯇꯝ ꯂꯧꯕ ꯑꯃ ꯗꯔꯀꯥꯔ ꯂꯩ. ꯍꯦꯛꯇ ꯃꯤ ꯑꯃꯅ ꯏꯟꯚꯦꯁ ꯇꯧꯔꯒ ꯄꯩꯁꯥ ꯐꯪꯉꯤ ꯍꯥꯏꯔꯒ ꯊꯥꯖꯕꯤꯗꯕ ꯍꯥꯏꯇꯥꯔꯦ. ꯁꯨꯃꯥꯏꯅ ꯃꯦꯅꯦꯖ ꯇꯧꯒꯗꯕꯅꯤ ꯍꯥꯏꯕꯒꯤ ꯃꯇꯥꯡꯗꯁꯨ ꯊꯝꯕꯤꯔꯤꯉꯩ ꯃꯔꯛꯁꯤꯗ ꯅꯍꯥꯁꯤꯡꯁꯤꯅ ꯄꯩꯁꯥ ꯃꯦꯅꯦꯖ ꯇꯧꯕꯒꯤ ꯍꯩꯅꯕꯤꯁꯦ ꯀꯔꯝꯃꯥꯏꯅ ꯁꯦꯝꯒꯠꯂꯛꯀꯗꯒꯦ ꯍꯥꯏꯕꯗꯨꯃꯁꯨ ꯄꯟꯁꯤꯟꯕꯤꯌꯨ.
0: ꯅꯍꯥꯁꯤꯡꯁꯤꯅ ꯈꯣꯏꯒꯤ ꯄꯩꯁꯥ ꯁꯦꯚꯤꯡ ꯇꯧꯕꯒꯤ ꯍꯩꯅꯕꯤꯁꯦ ꯑꯩꯅ ꯍꯥꯏꯖꯧ ꯍꯥꯏꯇꯥꯔꯒꯗꯤ ꯍꯧꯖꯤꯛꯀꯥꯟ ꯃꯇꯝꯁꯦ ꯑꯩꯈꯣꯏꯒꯤ ꯄꯣꯟꯖꯤ ꯁ꯭ꯀꯤꯝꯒꯨꯝꯕ ꯗꯤꯖꯤꯇꯦꯜ ꯏꯔꯥꯅꯤꯅ ꯑꯣꯟꯂꯥꯏꯟ ꯁꯣꯞꯄꯤꯡ ꯇꯧꯊꯣꯛꯄ ꯅꯠꯇ꯭ꯔꯒ ꯑꯣꯟꯂꯥꯏꯟ ꯁꯣꯞꯄꯤꯡ ꯇꯧꯕ ꯃꯛ ꯅꯠꯇ꯭ꯔꯁꯨ ꯑꯩꯈꯣꯏꯒꯤ ꯑꯣꯟꯂꯥꯏꯟꯗ ꯑꯩꯈꯣꯏꯅ ꯐꯪꯗꯕ ꯄꯣꯠ ꯂꯩꯇ꯭ꯔꯦ ꯀꯔꯤꯒꯨꯝꯕ ꯄꯣꯠꯁꯛ ꯑꯃ ꯑꯩꯈꯣꯏꯒꯤ ꯈꯨꯕꯤꯁꯤꯅ ꯁ꯭ꯃꯥꯔꯠ ꯐꯣꯟꯁꯤꯗ ꯅꯝꯕ ꯃꯇꯝꯗ ꯑꯗꯨꯝ ꯑꯦꯅꯤ ꯇꯥꯏꯝ ꯑꯩꯈꯣꯏꯅ ꯑꯄꯥꯝꯕ ꯑꯃꯁꯨ ꯑꯗꯨꯝ ꯐꯪꯗꯣꯔꯤꯅꯦꯕ. ꯑꯗꯨꯗꯨꯗ ꯑꯟꯅꯦꯁꯦꯁꯔꯤ ꯄꯩꯁꯥ ꯊꯥꯗꯕ ꯒꯦꯃꯤꯡꯒꯨꯝꯕꯗ ꯄꯩꯁꯥ ꯊꯥꯗꯕ ꯑꯗꯨꯝ ꯃꯁꯤꯁꯦ ꯃꯣꯏꯒꯤ ꯕꯤꯂꯤꯞꯁꯤꯗ ꯀꯃꯥꯏꯅ ꯍꯥꯏꯀꯥꯟꯁꯤꯗ ꯑꯩꯈꯣꯏꯒꯤ ꯀ꯭ꯋꯤꯛ ꯃꯅꯤꯅꯦꯅ ꯈꯟꯕ ꯍꯥꯏꯇꯥꯔꯦ. ꯑꯗꯨꯒ ꯑꯔꯣꯏꯕꯗ ꯂꯦꯝꯍꯧꯔꯤꯕ ꯐꯥꯏꯚ ꯄꯥꯔꯁꯦꯟꯁꯤꯅ ꯑꯩꯈꯣꯏꯅ ꯂꯝꯗꯝꯁꯤꯗꯗꯤ ꯑꯩꯈꯣꯏ ꯂꯝꯁꯤꯗꯤ ꯍꯥꯎꯁꯤꯒꯨꯝꯕ ꯇꯧꯕ ꯍꯔꯥꯎꯒꯨꯝꯕ ꯂꯥꯏ ꯈꯨꯔꯨꯝꯕꯒꯨꯝꯕ ꯑꯗꯨꯗꯒꯤ ꯑꯩꯈꯣꯏ ꯀ꯭ꯂꯕꯀꯤ ꯂꯩꯀꯥꯏꯒꯤ ꯃꯩꯔꯥ ꯄꯥꯏꯕꯤꯒꯤ ꯊꯕꯛ ꯊꯧꯔꯝ ꯃꯌꯥꯝ ꯑꯃ ꯑꯗꯨꯗꯒꯤ ꯁ꯭ꯄꯣꯔꯠꯁꯀꯨꯝꯕ ꯁꯤꯒꯨꯝꯕꯁꯦ ꯌꯥꯝ ꯇꯣꯏꯕ ꯂꯝꯗꯝꯅꯤꯗꯅꯀꯣ ꯑꯩꯈꯣꯏꯒꯤꯁꯤꯗ. ꯑꯗꯨ ꯁꯤꯒꯨꯝꯕ ꯃꯌꯥꯝꯁꯤꯒꯤꯗꯃꯛꯇ ꯑꯃꯨꯛ ꯗꯣꯅꯦꯁꯟ ꯈꯤꯇꯪ ꯍꯥꯞꯄꯤꯌꯨ ꯍꯥꯏꯕꯒꯨꯝꯕ ꯅꯠꯇ꯭ꯔꯒ ꯂꯩꯀꯥꯏꯒꯤꯗꯃꯛꯇ ꯁꯃꯥꯖꯀꯤꯗꯃꯛꯇ ꯑꯩ ꯀꯔꯤꯒꯨꯝꯕ ꯃꯆꯥ ꯑꯃꯇꯪ ꯑꯉꯝꯕ ꯈꯔ ꯀꯠꯆꯒꯦ ꯍꯥꯏꯕ ꯂꯥꯛꯀꯅꯤꯗꯅꯀꯣ. ꯁꯤꯒꯨꯝꯕꯁꯤꯁꯨ ꯃꯌꯥꯝ ꯑꯃ ꯊꯣꯛꯇꯕ ꯅꯠꯇꯦ. ꯍꯧꯖꯤꯛ ꯃꯇꯝꯁꯤꯗ ꯑꯩꯈꯣꯏꯅ ꯏꯟꯚꯦꯁ ꯇꯧꯗꯣꯔꯤꯕ ꯃꯐꯝꯁꯤ ꯀꯔꯝꯕ ꯄ꯭ꯔꯗꯛꯇꯅꯣ ꯑꯗꯨꯗꯒꯤ ꯑꯩꯈꯣꯏꯅ ꯂꯧꯗꯣꯔꯤꯕ ꯔꯤꯛꯁꯁꯤ ꯀꯔꯝꯕ ꯄ꯭ꯔꯗꯛꯇꯅꯣ ꯍꯥꯏꯕꯁꯤꯁꯨ ꯌꯥꯝꯅ ꯗꯔꯀꯥꯔ ꯑꯣꯏꯕ ꯄꯣꯠꯁꯛ ꯑꯃ ꯑꯣꯏꯌꯦ ꯑꯩꯈꯣꯏꯒꯤ ꯂꯥꯏꯐꯁꯤꯗ. ꯑꯗꯨꯅ ꯇꯦꯟ ꯄꯥꯔꯁꯦꯟ ꯑꯃꯁꯤꯅ ꯑꯃꯨꯛ ꯏꯟꯖꯣꯏꯃꯦꯟ ꯇꯧꯕ ꯇ꯭ꯔꯦꯚꯦꯂꯤꯡ ꯇꯧꯕ ꯁꯤꯒꯨꯝꯕꯁꯤꯗ ꯑꯃꯨꯛ ꯍꯥꯞꯆꯤꯟꯕꯤꯕ ꯍꯥꯏꯇꯥꯔꯦ. ꯑꯗꯨꯒ ꯑꯔꯣꯏꯕꯗ ꯂꯦꯝꯍꯧꯔꯤꯕ ꯐꯥꯏꯚ ꯄꯥꯔꯁꯦꯟꯁꯤꯅ ꯑꯩꯈꯣꯏꯅ ꯂꯝꯗꯝꯁꯤꯗꯗꯤ ꯑꯩꯈꯣꯏ ꯂꯝꯁꯤꯗꯤ ꯍꯥꯎꯁꯤꯒꯨꯝꯕ ꯇꯧꯕ ꯍꯔꯥꯎꯒꯨꯝꯕꯒꯨꯝꯕ ꯂꯥꯏ ꯈꯨꯔꯨꯝꯕꯒꯨꯝꯕ ꯑꯗꯨꯗꯒꯤ ꯑꯩꯈꯣꯏ ꯀ꯭ꯂꯕꯀꯤ ꯂꯩꯀꯥꯏꯒꯤ ꯃꯩꯔꯥ ꯄꯥꯏꯕꯤꯒꯤ ꯊꯕꯛ ꯊꯧꯔꯝ ꯃꯌꯥꯝ ꯑꯃ ꯑꯗꯨꯗꯒꯤ ꯁ꯭ꯄꯣꯔꯠꯁꯀꯨꯝꯕ ꯁꯤꯒꯨꯝꯕꯁꯦ ꯌꯥꯝ ꯇꯣꯏꯕ ꯂꯝꯗꯝꯅꯤꯗꯅꯀꯣ. ꯑꯗꯨꯗꯒꯤ ꯑꯩꯈꯣꯏꯅ ꯂꯧꯗꯣꯔꯤꯕ ꯔꯤꯛꯁꯁꯤꯅ ꯀꯔꯤꯅꯣ ꯑꯗꯨ ꯀꯔꯝꯕ ꯀꯣꯁꯇꯅꯣ ꯑꯩꯅ ꯐꯪꯗꯣꯔꯤꯕ ꯒꯣꯜꯁꯤꯅ ꯀꯔꯤꯅꯣ ꯍꯥꯏꯕꯗꯣ ꯐꯖꯅ ꯍꯥꯟꯅ ꯑꯟꯗꯔꯁꯇꯦꯟ ꯇꯧꯕꯤꯕ ꯑꯃ ꯗꯔꯀꯥꯔ ꯂꯩꯌꯦ. ꯑꯗꯨꯒ ꯑꯩꯈꯣꯏꯒꯤ ꯑꯩꯈꯣꯏꯅ ꯂꯧꯗꯣꯔꯤꯕ ꯔꯤꯛꯁꯁꯤꯅ ꯀꯔꯤꯅꯣ ꯍꯥꯏꯕꯗꯣ ꯐꯖꯅ ꯈꯪꯗꯣꯛꯄꯤꯕ ꯑꯃ ꯗꯔꯀꯥꯔ ꯂꯩꯌꯦ. ꯅꯍꯥꯁꯤꯡꯁꯤꯅ ꯈ꯭ꯋꯥꯏꯗꯒꯤ ꯄꯩꯁꯥ ꯁꯦꯚꯤꯡ ꯇꯧꯕꯒꯤ ꯍꯩꯅꯕꯤꯁꯦ ꯀꯔꯝꯕ ꯄ꯭ꯔꯗꯛꯇꯅꯣ ꯑꯗꯨꯗꯒꯤ ꯑꯩꯈꯣꯏꯅ ꯂꯧꯗꯣꯔꯤꯕ ꯔꯤꯛꯁꯁꯤꯅ ꯀꯔꯤꯅꯣ ꯍꯥꯏꯕꯗꯣ ꯐꯖꯅ ꯍꯥꯟꯅ ꯑꯟꯗꯔꯁꯇꯦꯟ ꯇꯧꯕꯤꯕ ꯑꯃ ꯗꯔꯀꯥꯔ ꯂꯩꯌꯦ. find a koi cyber crime gi da su koi khudung thiba nang ba ya ba gi sa su lai haijari bu ko haidi animal related oi rak tori bani aduna hoji kan gi matam sida a koi online gambling gum ba tau ba sugum ba mat adu da gi sugum ba tau bu gi mu hutta koi na hena kana ba training gum ba yau san ba online courses ma ya ma ma haidi koi na unnecessary kana da ba da paisa se invest bu gi mu hutta ko a koi youtube da bu oi su adum internet ta ko koi hoji matam sidi study materials ma ya ma ma phang ne ba ai kai no ma haini ne kai no matam ni ne ಹಾಯೇಸು ಐನ ಲಾಮ್ನ ಚಲು ದ್ರಸು ಅದುಗಾ ಅಕೋಯಿಗೆ ಪೈಸಾ ಥಾದರಗ ತಂಬಂಗಂ ದೆ ಹಾಯೇಸು ಕೋರ್ಸಸ್ ಮ್ಯಾಮ ಮತೋಯೆ ಅದು ಪೈಸಾ ಅಪಿಕ್ಪ ಇನ್ವೆಸ್ಟರ್ಗ ಅಕೋಯಿನ ಪೇಮೆಂಟ್ ತರಗ ಲೈಬ ಯಾಬ ಕೋರ್ಸಸು ಲೈ ಫ್ರೀದಸು ಮ್ಯಾಮ ಮಲೈ ಅದು ಅಕೋಯಿ ಇಸಾಸು ತೋವೆ ಅಕೋಯಿಸೆ ನುಂತಿಗೆ ಮಿಯೋಯಿಬ ಮೋಯಿಬನಿ ಲರ್ನ್ ತೌತಬ ಯಾದೆ ಹಾಯಿ ಅಕೋಯಿನ ಗಸಿ ಥಬಕ ಅಮ ಚತ್ಪ ಮತಂದ ಐನ ಆಫೀಸ್ ಚತ್ಪ ಮತಂದ ಐನ ಕಾಲೇಜ್ ಕಾಬ ಮತಂದ ಐಸೆ ಕರಿಗುಂಬ ಮಚಾಮತ ದಿ ಖಂಗೌಗೆ ಖಂಗಗ ಯುಂ ಹಲಕೆ ಹೈಬ ಪಾಂದಮಸಿದ ಚತ್ಲೆ ಅದುದುನ ಸಾಗಿ ಕಾನದಬ ಸುಗುಂಬ ಮ್ಯಾಮಸಿದ ಇನ್ವೆಸ್ಟರ್ ಬಗಿ ಮಹುತ ಆನ್ಲೈನ್ ದ ಲೈಬ ಕೋರ್ಸಸ್ ಮ್ಯಾಮ ಅದುದಿಗೆ ಹೋಜಿಕ್ತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಗೆ ಮತಂನಿ ಅದುದಿಗೆ ಕೋಡಿಂಗ್ ಗೆ ಸುಗುಂಬ ಮ್ಯಾಮ ಲಾಕ್ರೆ ಹೋಜಿಕ್ತಿ ಅದುದುನ ಸುಗುಂಬ ಸೇ ಮ್ಯಾಮ ಲಾಕ್ರಬನಿನ ಹೋಜಿ AI ಗೆ ಕೋರ್ಸಸ್ ಮ್ಯಾಮ ಮ ಲರ್ನ್ ತೌಬ ಯಾಬ ಲೈರೆ ಆನ್ಲೈನ್ ದ ಫೈನಾನ್ಷಿಯಲ್ ಲಿಟರೇಸಿ ಫೈನಾನ್ಷಿಯಲ್ ಪ್ಲಾನಿಂಗ್ ಗೆ ದಮಕ್ತಸು ಮ್ಯಾಮ ಮ ಕೋರ್ಸಸ್ ಮ್ಯಾಮ ಮ ಲೈ ಪೈಸಾ ಕಮೈನ ಇನ್ವೆಸ್ಟ್ ತೌಗನಿ ಕಮೈನ ಸೇವಿಂಗ್ ತೌಗನಿ ಕರಮ ಕರಮ ಬ ಏರಿಯಾ ದ ಫೋಕಸ್ ತೌಗನಿ ಸುಗುಂಬ ಮ್ಯಾಮ ಮ ಸು ಲೈಯೆ ಅದುದುನ ಸುಗುಂಬ ಕೋರ್ಸಸ್ ಸಿದ ಒಯ್ನ ಅಕೋಯ್ನ ಕಾಣಬದ ಒಯ್ನ ಹಾಯ್ ತಾರೆ ಅದುಂಬದ ಒಯ್ನ ವಖನ್ ಜೆ ಥಾದರಗ ತೌಬಿ ತಾರೆಗದಿ ಇಶಾರೆಸು ಕಾಣಬ ಒಯ್ಹರನಿ ಪ್ಲಸ್ ಫ್ಯೂಚರ್ ದಸು ಐ ಪ್ಲಾನಿಂಗ್ ಅಮ ತಹೋಬ ಯಾಬಗಿ ಬೆನಿಫಿಟ್ಸು ಲೇಹೌರನಿ ಸಮಾಜಸು ಅಮಾಂಗಬಸು ಒಯ್ರರೋಯ್ ಇಶಾರೆಸು ಅಮಾಂಗಬ ಲೈರರೋಯ್ ಸುಮೈನ್ ಥಮ್ಜನಿ
2: ಮರುಮ್ನ ಹೊಜೆ ಪನ್ಬಿಕಿಬ ಹೈದಿ ಫೈನಾನ್ಷಿಯಲ್ ಪ್ಲಾನಿಂಗ್ ಗೆ ಕೋರ್ಸ್ ನತ್ರಗ ಟ್ರೇನಿಂಗ್ ಸುಗುಂಬಸಿದಿ ಕರ್ಮೈನ ಫಂಗನಿ
0: ಫೈನಾನ್ಷಿಯಲ್ ಪ್ಲಾನಿಂಗ್ ನತ್ರಗ ಅಕೋಯಿಗಿ ಲಿಟರೇಸಿ ಗೆ ಕೋರ್ಸ್ ಎ ಅಕೋಯಿ ಮಣಿಪುರದಸು ಮ್ಯಾಮ ಅಮದಿ ಲೈರೇಕೋ ಅದು ಇಶಾನೆ ರಿಸರ್ಚ್ ತೌಬ ಅಮಸು ದರ್ಕಾರ್ ಲೈಯೆ ಅದುಗಾ ಅಕೋಯಿ ತೋಯಿನ ನ್ಯೂಸ್ ಪೇಪರ್ ದ ನತ್ರಗ ಫೇಸ್ಬುಕ್ ದ ಇನ್ಸ್ಟಾಗ್ರಾಮ್ ದ ನತ್ರಗ ಎನಿವೇರ್ ಅಕೋಯಿಗಿ ಅದುಮ್ ಪೋರ್ಟೆಲ್ ಹಾಯ್ ತಾರೆಕೋ ಸುಗುಂಬಸಿದ ಅಕೋಯಿ ಅದುಮ್ ಥಾಗತ್ಪಸು ಅದುಮ್ ಥೇಂಗ್ನಬನೆ ಅದು ಮತಮಸಿದ ಅಕೋಯಿನ ಹೈಬದಿ ಕೋರ್ಸಸ್ ಅಮ ಅದು ಮತೊಮ್ದ ಥೋಕ್ಲಕ್ಪಸು ಯಾವಬನಿಕೋ ಹಾಯ್ದಿ ಹೋಜಿಕ್ಸೆ ಅಡ್ವರ್ಟೈಸ್ಮೆಂಟ್ ಗೆ ಮತಮ್ನಿನ ಅದುದುನ ಅಕೋಯಿನ ಅದುಮೈನ ಥೀಬ ಯಾಯ್ ನ್ಯೂಸ್ ಪೇಪರ್ ದ ಯೆಂಗ್ಬ ಯಾಯ್ ಅಕೋಯಿನ ಆಫ್ಲೈನ್ ಯಾವ್ನಿಂಗ್ ತಾರಾಗದಿ ಪೈಸಾ ಪೀಬಸು ಲೈ ಪೀದಬಸು ಲೈ ಅದು ಮುದೋ ಇಶಾನ ಮತಮ್ ಕಿತಂ ಕಾಯ್ ಥೋಪಿರಗ ಇಶಾನ ಕಿತಂ ರಿಸರ್ಚ್ ತೌಬರಿ ದರ್ಕಾರ್ ಲೈ ಅಕೋಯಿ ಇಶಾಸು ಚತ್ಲೇಬ ಅದುಮ್ ಟ್ರೇನಿಂಗ್ ಗುಂಬ ಯಾವಬಸೆ ಅದುಮೈನ ತೌರಗ ಅಕೋಯಿಸು ಅಖಂಗ್ ಅಹೆ ಓಜಾ ಗುರು ಮ್ಯಾಮ್ ಅಮನ ತಾಕ್ ಪೀತಂಬಿರಗ ಅಕೋಯಿಸು ಗಸಿಗೆ ಸಿಗಿ ಲೆವೆಲ್ ಸಿದ ಕಾಜರೆ ಇಬನೆ ಅದುಗ ಆನ್ಲೈನ್ ದಸು ಇಶಾನ ರಿಸರ್ಚ್ ತೌಬ ಅಮ ದರ್ಕಾರ್ ಲೈ ಹರಿ ಕರಿಗುಂಬ ಅಯ್ನ ಸಿಗಿ ಸ್ಪೆಸಿಫಿಕ್ ಟಾಪಿಕ್ ಸಿಗಿ ಮರ್ತಾಂಗ್ ಸಿದ ಖಂಗ್ನಿಂಗೆ ನತ್ರಗ ಹೈನಿಂಗೆ ಹೈಬ ಮತಂದ ಯೂಟ್ಯೂಬ್ ದ ಥೀಬ ಕಾಂದ ಅದು ಫಿಂಗರ್ ಟಿಪ್ಸ್ ದ ಲೋಯ್ ಥೋಗ್ಲಕ್ಪನೆ ಹೋಜಿಕ್ತಿ ಅದು ಥೋಗ್ಲಕ್ಪ ಮತಂಸಿದ ಅದು ಮಥಂಗ್ ಮಥಂಗ್ ಮಥಂಗ್ ತಾ ಅಮ ಥೋಗ್ಲಕ್ಕಿ ತಾರಗದಿ ಲೋಯ್ನ ಫಂಗ್ಬನೆಬಕೋ ಅದುಮೈನ ಕೋರ್ಸಸ್ ಮ್ಯಾಮ್ಸೆ ಅದು ಇ ಬುಕ್ ಒಯ್ನ ಅವೈಲೇಬಲ್ ಯಾವಿ ಆಡಿಯೋ ಬುಕ್ ಒಯ್ನ ಅವೈಲೇಬಲ್ ಒಯ್ಬಸು ಯಾವಿ ವಿಡಿಯೋ ಒಯ್ನ ಅವೈಲೇಬಲ್ ಒಯ್ಬಸು ಯಾವಿ ಅದು ಅಕೋಯ್ ಕರಿಗುಂಬ ಕೋಚ್ ಕುಂಬ ಮೆಂಟರ್ ಗುಂಬ ಅಕೋಯ್ ಓಜಾಸಿಂಗ್ಸಿನ ಅಖಂಗ್ ಹೈಸಿಂಗ್ಸಿನ ತಾಕ್ಪಿಬ ಹಾಯ್ ತಾರೆಕೋ ಅದುಮೈನ ಸ್ಲೈಡ್ ಕುಂಬ ಪ್ರೆಸೆಂಟೇಷನ್ ಗುಂಬ ಪೀರಗ ತಾಕ್ಪಿಬ ಕೋರ್ಸಸ್ ಮ್ಯಾಮ್ಸು ಯಾವಬನೆ ಹಾಯ್ ತಾರೆ ಅದುಗ ಕೋರ್ಸಸ್ ಅಕೋಯ್ನ ಖಂಗ್ಬ ಮಿ ಹಾಯ್ದಿ ಟ್ರೇನಿಂಗ್ ಗುಂಬ ಯಾವರುಬ ಮುಯ್ದ ಹಂಗ್ಬ ಯಾಯ್ ಅದುಗ ಅಕೋಯ್ನಸು ಕಿತಂಗ್ ಅಯ್ನ ಹೊಜಿ ಹಾಯ್ಜಿಕ್ಕೆಬದೋ ಇದರ ಅಕೋಯ್ ನ್ಯೂಸ್ ಪೇಪರ್ದಗುಂಬಸು ನತ್ರಗ ಅದು ಫೇಸ್ಬುಕ್ದಗುಂಬ ಓರಸು ಅದು ಹೊಜಿಕ್ತಿ ಇದು ಇಲೈ ಲೈನ ಫಂಗಬನೆ ಅದು ಇಶಾನ ಕಿತಂಗ್ ರಿಸರ್ಚ್ ತೌಬ ಕನ್ ತಾರಗದಿ ಅದು ಇಲೈ ಲೈನ ಅದು ಫಂಗನಿ
2: ಅಕೋಯ್ನ ಇಮೊಂಗ್ ಅಮದ ಫೈನಾನ್ಷಿಯಲ್ ಪ್ಲಾನಿಂಗ್ ತೌಬ ಮವೊಂಗ್ಸೆ ಅಂಗಾಂಗ್ ಒಯ್ದಿಂಗೈ ಯಾಮ್ ಗಲ್ದಿಂಗೈ ಚಹಿ ಒಯ್ದಿಂಗೈ ಸಿದಗಿ ಖಂಗ್ಹನ್ಬದ ಕರಿಸು ಕಾಯ್ದಬ್ರಾ ಮೊಯ್ದ ಖಂಗ್ಹನ್ಬದ ಕರಿ ಕರಿ ಖುದೊಂಗ್ ಚಾಬ ಖುದೊಂಗ್ ಚಾದಬ ಹಾಯ್ಬದಮಸು ಹಾಯ್ಬಿರಮು
0: ಓಕೆ ಮಸಿ ಯುಹಾಂಗ್ಸಿಗೆ ಆನ್ಸರ್ ಥಮ್ಜೆಗೆ ಅಂಗಾಂಗಿ ಫೈನಾನ್ಷಿಯಲ್ ಪ್ಲಾನಿಂಗ್ ತೌಬಿಬ ಹಾಯ್ಸಿ ಅಕೋಯ್ನ ಪಿ ಇಕಾನ್ ಮತಂದಗಿ ಅಕೋಯ್ ಫೈನಾನ್ಷಿಯಲ್ ಪ್ಲಾನಿಂಗ್ಸೆ ಕಮಾಯಿನ್ ತೌಗನೆ ಹಾಯ್ಸಿ ಮಂಗೊಂದುಸು ಖಂಗನ್ಬ ಅಮ ದರ್ಕಾರ್ ಲೈ ಹಾಯ್ಬದಿ ಮಾಸು ಹಯೆಂಗ್ ಮಪುಂಗ್ ಮರೈ ಫಾರಾಕಾಂದ ಮಾಗಿಸು ಲೇಪ್ಚಬಂಗಮ ಮತಂ ಅಮ ಲಾಕ್ಕದೌರಿನಿ ಹಾಯ್ಜರಿಬಕೋ ಅದುದುನ ಅಂಗಾಂಗ್ಸಿಂಗ್ಸೆಸು ಅಕೋಯ್ನ ಎಕ್ಸಾಂಪಲ್ ಒಯ್ನ ಹಾಯ್ಬ ಮತಂದ ಪೈಸಾಸಿ ಕಮಾಯಿನ ತಾನ್ಗದಗೆ ಕಮಾಯಿನ ಫಂಗದಗೆ ಹಾಯ್ಬಜೆ ಎಕ್ಸಾಂಪಲ್ ಒಯ್ನ ಹಾಯ್ಬ ಮತಂದ ಅಕೋಯ್ನ ಮಾಸೆ ಕರಿಗುಂಬ ಯುಂಗಿ ಥಬಕ ಅಮ ಮತೆಂಗ್ ಪಂಗ್ಹನ್ಬ ಯಾವನ್ಬ ಹಾಯ್ತಾರೆ ಅದು ಮತಂದುದ ಅಕೋಯ್ನ ಪೈಸಾಸೆ ಅಪಿಕ್ಪ ಸೆನ್ಫಮ್ ಅಮ ಕೋ ಮಂಗೊಂದ ಗಿಫ್ಟ್ ಕುಂಬ ಮಗೊಂಗ್ದ ಹಾಯ್ ತಾರೆ ನತ್ರಗ ಪೈಸಾ ಒಯ್ನ ಮಂಗೊಂದ ಅವಾರ್ಡ್ ಒಯ್ನ ಪಿಬಿಬ ಮಾನ ಥಬಕ್ತ ತೌಬಗಿದಬಕ್ತನೆ ಹಾಯ್ಬಗಿದಮಕ್ತ ಅದುಗಿ ಮತಾಂಗ್ಸಿದ ಮಾಗಿ ಮೆಂಟಾಲಿಟಿದ ಲಾಕ್ತೊಯ್ಸೆ ಐಸಿನ ಸಿಗಿ ಥಬಕ್ ಅಮ ತೌರದಿ ಐಗೊಂದ ಪೈಸಾ ಫಂಗಿ ಐಗೊಂದ ಕಾಣಬ ಫಂಗಿ ಹಾಯ್ಬಸಿ ಲಾಕ್ತೊಯ್ನೆಬ ಹಾಯ್ದಿ ಸಿ ಲಾಕ್ತಾರಗದಿ ಪೈಸಾ ತಾನ್ಬ ಹೈರಕ್ತೊಯ್ನೆಬ ಥಬಕ್ ಸುಬ ಹೈರದಿ ಪೈಸಾ ತಾನ್ಬ ಹೈರನ್ನೇಬ ಪೈಸಾ ಕಮಾಯಿ ತಾನ್ಗದಗೆ ಹಾಯ್ಬಸಿ ಮಂಗೊಂದ ಮಥಂದ ಲಾ ಅನ್ನೇಬ ಅದು ಅಕೋಯ್ನ ಪೀರಿಬ ಮಂಗೊಂದ ಅಕೋಯ್ಗಿ paisa apikpa senpham se akhoina mongonda gift oina bibi doine ba mana thaba ama do tau thorpagi damak
2: si gi paisa
0: reward oina bibi doine ba angang se harau han doine ba si si namangonda matam do matum ta automatically ko adum lakhrani ba mangi mentality si da aidi aina sumaina thaba ama suri dei paisa phangi thabak suge haidi ai kari kari dakale ai si gi thabak sima haige haidi ngona kai kai skills netra kai kai quality dakale haji matum da dum develop tawar khrani ba kai no hai matam na ma paisa du pam